0: ಕೇಳುತ್ತಿದ್ದೀರಿ ಆಕಾಶವಾಣಿ ಹೈ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಆಜ್ ಪ್ರಸ್ತುತ ಹೈ ಶ್ರೀ ಕುಮಾರ್ ಮರ್ಡೂರ್ ಕಾ ಗಾಯನ್ ಸಂಗೀತ ನಾಟಕ ಅಕಾಡೆಮಿ ಓರ್ ಸೇ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪಾ ಚುಕೆ ಕುಮಾರ್ ಮರ್ಡೂರ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕೇ ಪ್ರಖರ್ ಗಾಯಕ ಕೆ ರೂಪ ಮೇ ಜಾನೆ ಜಾತೆ ಹೈ ಕಿರಾನಾ ಔರ್ ಗ್ವಾಲಿಯರ್ ಘರಾನೆ ಕಿ ಗಹರಿ ಸಮಜ್ ಕೆ ಸಾಥ್ ಸಾಥ್ ಅಪ್ನೆ ಪಿತಾ ಪಂಡಿತ್ ಸೋಮನಾಥ್ ಮರ್ಡೂರ್ ಸೇ ಮಿಲಿ ತಾಲಿಮ್ ನೆ ಉನ್ಕಿ ಗಾಯಕಿ ಕೋ ಏಕ್ ಅನೋಖಾ ಅಂದಾಜ್ ದಿಯಾ ಹೈ ದಿಗ್ಗಜ್ ಉಸ್ತಾದೋಂ ಕಿ ಪ್ರೇರಣಾ ಸೇ ಸಜಿ ಉನ್ಕಿ ಇಸ್ ಗಾಯಕಿ ಮೇ ಜೈಪುರ್ ಅತ್ರೋಲಿ ಔರ್ ಅನ್ಯ ಘರಾನೋಂ ಕಿ ಝಲಕ್ ಭಿ ಮಿಲ್ತಿ ಹೈ ಏಕ್ ಬಹುಮುಖಿ ಕಲಾಕಾರ ಔರ್ ಸಂಗೀತಕಾರ ಕೆ ರೂಪ ಮೇ ಕುಮಾರ್ ಮರ್ಡೂರ್ ಖ್ಯಾಲ್ ಠುಮರಿ ಹಿಂದಿ ಭಜನ್ ಮರಾಠಿ ಅಭಂಗ ಕನ್ನಡ ದಾಸ ಸಾಹಿತ್ಯ ಕನ್ನಡ ವಚನ ಸಾಹಿತ್ಯ ಔರ್ ಕೈ ಅನ್ಯ ಸಂಗೀತ ಪರಂಪರಾಂ ಕಾ ಅನ್ವೇಷಣ ಕರ್ತೆ ಹೈ ಆಕಾಶವಾಣಿ ಔರ್ ದೂರದರ್ಶನ್ ಕೆ ಎ ಗ್ರೇಡ್ ಕಲಾಕಾರ ಕುಮಾರ್ ನೆ ದೇಶ ಭರ್ ಕೆ ಕೈ ಪ್ರತಿಷ್ಠಿತ ಸಂಗೀತ ಸಮಾರೋಹ ಮೇ ಅಪ್ನೆ ಪ್ರಸ್ತುತಿ ದಿ ಹೈ
1: ದಿಸ್ ಇಸ್ ಆಕಾಶವಾಣಿ ಇನ್ ಟುನೈಟ್ಸ್ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರ್ಡೂರ್ ಅವಾರ್ಡೆಡ್ ದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ್ ಬೈ ದ ಸಂಗೀತ್ ನಾಟಕ್ ಅಕಾಡೆಮಿ ಕುಮಾರ್ ಮರ್ಡೂರ್ ಸ್ಟ್ಯಾಂಡ್ಸ್ ಔಟ್ ಆಸ್ ಅ ಗಿಫ್ಟೆಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್ ಹಿಸ್ ಗ್ರೌಂಡಿಂಗ್ ಇನ್ ದ ಕಿರಾನಾ ಅಂಡ್ ಗ್ವಾಲಿಯರ್ ಘರಾನಾಸ್ ಅಲಾಂಗ್ ವಿತ್ ಟ್ರೈನಿಂಗ್ ಅಂಡರ್ ಹಿಸ್ ಫಾದರ್ ಪಂಡಿತ್ ಸೋಮನಾಥ್ ಮರ್ಡೂರ್ ಹ್ಯಾಸ್ ಲೆಡ್ ಟು ಅ ಯುನಿಕ್ ಗಾಯಕಿ ದಟ್ ವ್ಯೂಸ್ ಇನ್ ಎಲಿಮೆಂಟ್ಸ್ ಫ್ರಮ್ ಜೈಪುರ್ ಅತ್ರೌಲಿ ಅಂಡ್ ಅದರ್ ಘರಾನಾಸ್ ಬಿಲ್ಟ್ ಆನ್ ಡೀಪ್ ರಿಯಾಸ್ ಅಂಡ್ ಇನ್ಸ್ಪಿರೇಷನ್ ಫ್ರಮ್ ಲೆಜೆಂಡರಿ ಮೈಸ್ಟ್ರೋಸ್ A multifaceted performer and composer, Kumar explores Khayal, Thumri, Hindi Bhajans, Marathi Abhangs, Kannada Dasa Sahitya, Kannada Vachana Sahitya and many other traditions. An A-grade artist of Akashwani and Doordarshan, Kumar has performed throughout the country in various prestigious concerts.
0: Aaj ke is karyakram mein aapke saath tabla par Pandit Satlingappa Desai Kallur aur ಹಾರ್ಮೋನಿಯಂ ಪರ್ ಶ್ರೀ ಪಂಚಾಕ್ಷರಿ ಹಿರೇಮಠ್ ಸಾಥ್ ದೇ ರಹೆ ಹೈ ಶ್ರೀ ಕುಮಾರ್ ಮರ್ಡೂರ್ ಅಪ್ನೆ ಕಾರ್ಯಕ್ರಮ ಕಾ ಪ್ರಾರಂಭ ರಾಗ ಛಾಯಾ ನಟ್ ಸೇ ಕರ್ ರಹೆ ಹೈ ವಿಲಂಬಿತ್ ಜುಮ್ರಾ ಇನಾಯತ್ ಹೋ ದ್ರುತ್ ತಿನ್ ತಾಲ್ ಏರಿ ಮಾಲನಿಯ ದ್ರುತ್ ತಿನ್ ತಾಲ್ ತರಾನಾ
1: ಇನ್ ಟುನೈಟ್ಸ್ ಪ್ರೋಗ್ರಾಮ್ ಹಿ ಇಸ್ ಅಕಂಪನೀಡ್ ಆನ್ ದ ತಬ್ಲಾ ಬೈ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್ ಅಂಡ್ ಆನ್ ದ ಹಾರ್ಮೋನಿಯಂ ಬೈ ಶ್ರೀ ಪಂಚಾಕ್ಷರಿ ಹಿರೇಮಠ್ Shri Kumar Mardur will begin his vocal recital with Raag Chhaya Nat. Vilambi Jhumra, Inayatahu. Drut Teen Taal, Eri Maliniya. Followed by Tarana in Drut Teen Taal.